ಕೌಶಲ್ಯಾನಂದ ಕಂದ ಭಗವಾನಿಗೆ ಶ್ರೀ ಕೌಶಲ್ಯಾನಂದನ ಭಗವಾನಿಗೆ ಶ್ರೀ ದಶರಥನಂದನ ಭಗವಾನಿಗೆ ಶ್ರೀ ಕೇಕೇ ನಂದನ ಭಗವಾನಿಗೆ ಶ್ರೀ ಸುಮಿತ್ರಾನಂದನ ಭಗವಾನಿಗೆ ಶ್ರೀ ಚಾರೋಭಯ್ಯನಿಗೆ ಶ್ರೀ ಹನುಮಾನ್ಜಿ ಮಹಾರಾಜಿಗೆ ಶ್ರೀರಾಮ ಜನ್ಮಭೂಮಿಗೆ ಶ್ರೀಕೃಷ್ಣ ಜನ್ಮಭೂಮಿಗೆ ಶ್ರೀ ಕಾಶಿ ವಿಶ್ವನಾಥಿಗೆ ಶ್ರೀ ಅಯೋಧ್ಯಾಧಾಮಿಗೆ ಶ್ರೀ ಸರಿಯು ಮಹಾರಾಣಿಗೆ ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯ ಜಿ ಮಹಾರಾಜಿಗೆ ಗೋಸ್ವಾಮಿ ಶ್ರೀ ತುಳಸಿದಾಸ್ ಜಿ ಮಹಾರಾಜಿಗೆ ಸಮಸ್ತ ಪೂರ್ವಾಚಾರ್ಯೋಗಿ ಸರ್ವಸಂತ ವೈಷ್ಣವ ಭಗವಾನ್ಗೆ

0: ಸೂರ ಸುತ ಶುಭ ಸಂಗಮ ತುಂಗ ತರಂಗ ತರಂಗಿಣಿ ಗಂಗತಿ ಸೋಹೆ.
1: ಚಂದೇರಿ ಇಸೀ ಬೇತ್ವಾ ತಟ್ ಕಿ ಶೋಭಾ ಹೈ ಜಹಾಂ ಬೈಜೂ ಬಾವರಾ ನೆ ಸಂಗೀತ ಕೋ ಜೀವನ ರಸ್ ಮೇ ತಬ್ದೀಲ್ ಕರ್ ದಿಯಾ ಥಾ.
2: ಜಾನಕಾರಿ ದೇತೆ ಹುಯೆ ಸಂಸ್ಕೃತಿ ಕಲಾ ಔರ್ ಸಾಹಿತ್ಯವಿದ್ ಶ್ರೀ ರಾಮ್ ಭರೋಸೆ ಚೌರಸಿಯಾ.
3: ಕಲಾ ಸಂಸ್ಕೃತಿ ಕೆ ಬಾರೆ ಮೇ ತೋ ಯೇ ಥಾ ಕಿ ವಾಸ್ತವ ಮೇ ಚಂದೇರಿ ಸಂಗೀತ ಸೂರ್ಯ ಬೈಜೂ ಬಾವರಾ ಕಾ ಯೇ ನಗರ ರಹಾ ಹೈ. ವಿಶ್ವ ಪ್ರಸಿದ್ಧ ವೋ ಗಾಯಕ ಥೇ ಔರ್ ಆಪ್ಕೋ ಮಾಲೂಮ್ ಹೈ ಕಿ ಖಡಿ ಪ್ರತಿಯೋಗಿತಾ ಮೇ ಉನ್ಹೋನೆ ಡಾನ್ಸ್ ಕೋ ಭೀ ಪರಾಜಿತ ಕಿಯಾ ಥಾ. ಉನ್ಕಾ ಯಹಾಂ ಸ್ಮಾರಕ ಹೈ.
2: ಬೇತ್ವಾ ನೇ ಖಡಿ ಬೋಲಿ ಕೋ ಮೈಥಿಲಿ ಶರಣ್ ಗುಪ್ತ ಜೈಸಾ ರಾಷ್ಟ್ರ ಕವಿ ದಿಯಾ ತೋ ಈಶ್ವರಿ ಕಿ ಭಾಗ್ ನೇ ಪೂರೆ ಬೇತ್ವಾ ಕ್ಷೇತ್ರ ಕೋ ರಸ ರಂಗ ಸೇ ಭರ್ ದಿಯಾ.